ದಶನಯನ ವಿಸ್ತಾರಿ ಮಲಯ ತ್ವಜ ಪಾಂಡ್ಯ ಕುಮಾರಿ ಚಿದಂಬರ ತರಾರುಳುಪಕಾರಿ ಆತ್ಮನಾಭ ಪಾರಿ ದಯ ಪರಿಯಂಬ ಕೃಪೈ ತಂದು ರಕ್ಷಿಯಂಬ ಕೃಪೈ ತಂದು ರಕ್ಷಿಯಂಬ ಕೃಪೈ